0: ಆಕಾಶವಾಣಿ ಆಗುತ್ತಲ್ಲ ತವು ಖಣಾಲಯನೆ ಖಣಾನಿ ಪಾಂಡ ಆವೈ ಬತಂ ಖಣಾ ಫುಂಗ್ನಿ ದಾಮದಕ್ ನೈ ಚಿಬಾ ಸದಿತಾಂಪ್ರು ಹಾಯಂಗ್ನಿ ಖೋರಂಗ್ ಪಾಂಡಾವ ಸುಖಮಯ ದೇವ ಬರ್ಮಾನಿ ರೆಸಾಪುಂ ಖನಾರ್ ಜಾಗನ ದಿಬರ್ಣಿ ದಾಮ ಸೇನಿ ತಾಮಾನಿ ಜರಾವ ಪುಲಲಮಾನಿ ಜರಾವ ಮುಯಾ ಕೈಮಾನತ ಇಠಾಯ್ ಜೆಸನಿ ಕಕ್ ಖಣಾಲಯನ ಆಮನಿ ಉಲೋ ಬಿರಜಾ ದೇವ ಬರ್ಮಾನಿ ಜಾದುನಿ ರೆಸಾಪುಂ ಖನಾರ್ ಜಾಗನ ಆಮನಿ ಉಲೋನ ಥುಮ್ನುಕ್ ಖನಾರ್ ಜಾಗನ ಖನಾನಿ ಥುಮ್ನುಕ್ ಖ ಬೈನಿ ಹಾಂಬಾರಾ ಬೈಥಾಂ ದಗ್ರಾ ಸೈನೈ ರೋಹಿಚಂದ್ರ ದೇವ ಬರ್ಮಾ ಸಾನದರಾಣಿ ದಾಮ ಸಿನಿ ತಾಮಾನಿ ಜರಾವ ಪೈಲಾ ರೇಡಿಯೋ ಸಿರಿಯಲ್ ಖನಾರ್ ಜಾಗನ ಖನಾನಿ ರೇಡಿಯೋ ಸಿರಿಯಲ್ ಅಂಕ ಥುತಿ ರಿದಿ ನೈ ಖಾಕ್ ನೈಸಿ ನೈ ಬಖಾಕ್ ಆಬನಿ ಉಲನ ಜಾದುನಿ ರೆಸಾಪು ಖನಾರ್ ಜಾಗನ ಜಾದುನಿ ರೆಸಾಪು ಖರಾಂ ರುವಾನ ಕಮಲಾಪತಿ ದೇವ ಬರ್ಮಾ ಆಸು ಜರಾ ಖನಾನಿ ಪಾಂಡಾ ಆವೈ ಬತಾಂ ಖನಾ ಬೈಖ್ಯಾ
1: ಆಕಾಶವಾಣಿ ಅಗರ್ತಲಾ ಬನಿ ಲಗಿನ ಪಾಯಖ್ಯಾ ತಿನಿ ಸಾಂಜ ಜರಾಣಿ
0: ಕಕ್ ಬರಕ್ ಆವೈ ಪಾಂಡಾ